0: ಸ್ವಾಮಿಗೆ ಉಕ್ಕಿ ಶೇಲಕ್ಕಂಗಟ್ಟವ ಶೆಪ್ಪಗೊಂಡು ನೀಕಂಡು ಹಾಕ್ತಾವ್ರು ಇದು ಮತ್ತೆ ಬಂದು ಪಿದ್ರೆ ಹಾಕ್ತಾವಡ್ಡು ಮಸೀಗೆ ಬೀಸಿಕೊಂಡು ಆ ಸಮಯ ಪಿದ್ರೆ ಹೋಗ್ತಕ್ಕೊಮ್ಮೆ ಯಾರು ದುರ್ಗ ತೆಪ್ಪ ಕಟ್ಟಿಗೆ ನಮ್ಮ ಕೋಟಿಂಗ್ ಮಂಗ ಶಿವಕಮ್ಮ ಕಣ್ಣು ಕಣ್ಣು ಈಸಮ್ಮಕ್ಕಮ್ಮ ಮತ್ತೆ ಅನ್ನ ಪಕ್ಕಟ್ಟಿಗೆ ಅವಿ ಮಂಗಿ ನಮ್ಮಿ ಒಬ್ಬ ಸೆಪ್ಪಕೊಂಡು ಸೇಪಿ ಸಿಕ್ಕೊಂಡು ಅವ್ರಿಗೊಂಡು ಕೌಟಿಂಗ್ ಮಂಗ ಅನ್ನಕ್ಕಿಂಗ ಲಾಕ್ಡುಗೋ ಅಕ್ಕಿ ಅಡುಗೋ ಊಟಕ್ಕೆ ಅಟ್ಟ ಅಸೀಜ ಅಂಗಿಕ್ಕಮ್ಮ ಅನ್ನಕ್ಕಿಂಗ್ಲೂ ಕಟ್ಟಿಗೆಕ್ಕು ತಾಂಡ ಕಟ್ಟಿಮ್ಮ ಕಟ್ಟಿಗೆ ಸಿಮ್ಮಯ ಅನ್ನಕ್ಕಿಂಗ್ಸುನು ಈಗ ಕಂಗಿಲ್ಲ ಕೈ ಗಮ್ಮಿ ತಪ್ಪ ಕೈ ಸಿಮ್ಮಿ ಇಲ್ಲ ಹಂಗೆ ಕಮ್ಮಿ ಬಟ್ಟಿ ಮಿನ್ನೋಗಮ್ಮಿ ಅಪ್ಪಕ್ಕಮ್ಮ ಉನಕ್ಕೋಟಿಲ್ಲು ಕಿಕ್ಕಿನಕ್ಕೊಂಡೆ ಹಂಗೆ ಯಾಕಮ್ಮಂಗ ಅಮ್ಮ ಕುಟ್ಟಿಂಗಿದ್ದು ಕಮ್ಮಗೆ ಸಿಮ್ಮಗಕ್ಕು ಯಾವಾಗ ಸಿಮ್ಮಗಕ್ಕು ನಿಪ್ಪಿದ್ರೆ ಹೋಗಿ ಮಕ್ಕಳ ತರ್ತಿಯಾನಕ್ಕೆ ಉನಿಕ್ಕೋಟಿ ಅಡುಗಿದ ಸಿಮ್ಮಮ್ಮಂಗ ಆ ಸಿಮ್ಮ ಮಾತಾಡ್ಕೊಂಡು ಮುಖ್ಯಾನ ಉನಿಕ್ಕೋಟಿ ಅಡುಗಮ್ಮಂಗ ಸೇಮ್ ಮಕ್ಕಳ ಅಡುಗಕ್ಕ ಸೇಮ್ ಮಕ್ಕಳ ಅಡುಗಿ ಕಾಡಮ್ಮಂಗ ನಿಪ್ಪಿದ್ರೆ ಸಿಮ್ಮಿ ಕಾಡ್ಲಕ್ಕಂಗ ನಿಪ್ಪಿದ್ರೆ ಕಟ್ಟಕ್ಕ ಉಪ್ಪಿಗೆ ಲಕ್ಷ್ಮಿ ಮಗ ಮಗಕ್ಕೂ ಆಟ ಆಟಕ್ಕೆ ಅನ್ನಗಡೆ ಇದು ತೆಗೆದು ಇಟ್ಟು ಉನಿಕ್ಕಾರಿ ಇಮ್ಮಿಂಗ ಕಸಗಳು ಪಕ್ಕ ಈ ಕೈಯೋಟಿಗೆ ಸುಮಿಸು ಕೇಕೋ ಅಜ್ಜಿಮಿಂಗಿಕ್ಕೆ ಇಲ್ಲಿ ಹಿಂಗೆ ಮಟ್ಟಿಗೂ ಟಕ್ಕ ಮಕ್ಕ ಅಕ್ಷರ ಕೊಟ್ಟಾದ್ರು ಲಕ್ಷ ಮಗ ಮಿಗೋ ಕಂಗಟ್ಟಿ ಅವ್ರ ಲಕ್ಷ ಮನೆ ಅಕ್ಕನ ಲಕ್ಷ್ಮಿ ಮನೆ ಅಕ್ಷ ಮನೆ ಅವ್ರ ಲಕ್ಷ ಪಡ್ಲಿ ಅಕ್ಷ ಸುಕ್ಕಿ ಗಿಚ್ಚಂಗಿನ ಕಸಗಳು ತಿಳಿಯೋಕೆ ಅವ್ರ ಲಕ್ಷ ಮಗ ಕಚ್ಚಿತ್ತು ಅದು ಲಕ್ಷ ಮಗ ಮಿಗೋ ಅಕ್ಷರ ಕೊಟ್ಟಾದ್ರು ಲಕ್ಷ ಮಗ ಮಿಗೋ ನಗ್ಲಿಗಿಲ್ಲ ಅಮ್ಮಗೂ Angel juga jatuh kena ikutin, hanya panik pak. Nak lagi jom macam tu, kangen terus ekshok terus raksin mukmi. Nukah hati mukmi pesi madunye angel juga. Hanya gua kangen terus terus yang kau nak sekurang mak. Nak lagi jom macam ni gua ikhlas mukmi raksin yang tak kau mahu. Ija gin jom. Ika jago magraksun ni ayo raksin magami. Siyoto tanu rokay ang kagyo tigni sutinga ama. Guti mika yokta kago magraksun ni. Tako ko katitun ang imati ayo raksin magami. Kaya mo na to kasi na ko yun nila o kaktangin makong aksi doktor rasul magamigo nagdigigar rasul niyo ikayag magrasul niyo kaduna ni rasul niyo taon ni rasul niyo kaduna ni taon nago pira suktar ugu rasul magamigo pioklo ang kuyuting akay pira suktar ugu rasul magamigo ni pichinya rumigo ni dia orang negami ni dia juar orang negami ni pichinya rumi ujar serak pogo ujar serik tenak pogo tan nego ikhlas syukura tata juar isak cawar negam tesis mana gue pih cawar gue raksam gue pih asuk cawar gue ayong nakasektor ko pero katuklan niyo pero taro ko sa kusama. Tayo man na ito ko nagkara ko sa mama. Ano na no, nagkaktagura. At tusaro mo yung tayo man na huwag ako sa mga takto. So kay ma, kasi nagkakatang nakakarak dito nga. O nagkara ko sa mayo. Tayo man na rak sa mga. Tayo kakawagin nga kaya rak sa mga karila. O nagkakamarak ko. Makat raksan mereka, tapi nampaknya unik raksan mereka orang macam ni. Aksi dara kau jadi raksan mereka. Ibu juga tak lusi mabagun ni lah raksan. Mana kurang tu terbaik sama yang kat dalam mereka. Ibu juga tak lusi mabagun ni lah raksan. Mana kurang tu terbaik pani pili ako tigil na saksak pa ka. Asil dyan, ayaw ko ka. Isi magkakatero mo kukta ka. Senior dyan ako sa ngayon kumakama. Ayaw ko ito, bitsak sa ngayon ako kakatero ako sa magkakko. At atak ko. Iman na upagsugo. Kaya na nga, takot siya kasukpas. Maka saksuku tak kerak semua kaku. Kata ngedar sini ubin inga. Kau dudar sini ubin inga. Ikam iji nge apak dar sini. Isi magidak kone kemu isyaka. Temen taku katerak semua kaku. Maka tindak kerak suku. Temen nak lah taku wak suku. Kata ngedar aku ni jengah apa? Isi moga kata si macam isi moga jangan ikhmu yang akai. Pengecer muka isi moga nyusulan ikhmu yang kata aku akak nak tak tahu lebih jadi. Saya mana tak kau nyusuk juga isi moga kata dok dijak si macam. Saya mana kau ngekerasan. Asal jadi mana waktu tu kau jadi tiak waktu tu, emel tuk tiak waktu tu, emel kau jadi melayak tu jadi tiak waktu tu, piang itu hari tuk tiak waktu tu waktu tu kau jadi mangsung tu, emel ni jadi ni kapan nak dalam kau jadi mangsung tuk tiak waktu tu. immer neue Sachen gemacht. Einmal so, wo kann ich dich besagt, da kann ich ihn nicht so nicht. Ich immer wieder anders, wo kann ich dich, wo kann ich dich gerissen. Ich immer wieder so, wo kann ich dich gerissen, wo kann ich dich gerissen, wo kann ich dich gerissen. Ama kengel derme. Sudut emin. Tabi isi vata kakta laksi mangma uyurga. Tekuninga. Aksarlar dakarun ne. Ayak taksiyo dakarun. Ananaga inyo yun ne. Isi vata gana laksa mangi nyaruklu ne. Ingitjima bakkaraksa ne. Isi vata gana laksa mangi slu ne. Ingitje makatta gedaan. De boodschap die jij doet is daar gevaar. Ondergaan, ujuga, is je wat aan mijn ogen makatta gedaan. Dus jij is een jaga karakter boekoe. Ingitje boekoe is je wat aan mijn ingitje makatta gedaan. Dus jij is een jaga karakter boekoe. Tain nago to kisimarak pa ikayok tigi do tigi go ikisiba tanga nakta tunak takarabot tain nago to kisimarak pa kisiani ingi tunak tapo tain may dokta kado tawang atapa tapo nagdigi baklugi takasimakko yadu rakanga ikiba siyokay mana naman ingi takatarok simagaram ko ikisiba tanga no. Ik heb het niet in de hand. Ik heb het niet in de hand. Ik heb het niet in de hand. Ik heb het niet in de hand. Ik heb het niet in de hand. Ik heb het niet in de hand. Ik heb het niet in de hand. Ik heb het niet in de hand. Ik heb het niet in de kapan sa lumakaw yung mga sangasabon ito. Inig ka marang mainit o katatakat na siko. Yan na uigilak na ka lang. Isiga ko lang eh. Akit si tiyaka na lang sa siko. Oko yung man na ito kabagil ko. Iksibata nga na. Ingetinnya suka tiku ingetnya ni ekshiva suri raksa maya. Tapi mengenai anak-anak ini yang nama ekshiva dengan ingetisu tiku. Ingetisu tiku ekshiva suri raksa maya. Iga rakan negi yang anak. Tapi mana raksa tiku? Kuwe kat raksa mengitan tiku. Tapi mana kalau tiku? Ik prijs mijn eigen karakter. Iedereen ik wil. Ik prijs de thema naar de kwalerakie. Als je de thema naar de kwalerakie gaat, dan ga je naar de kwalerakie. Ik ga naar de kwalerakie. Iman na nakakon na ito ko na kaya wag sana ako taka ako siya rin po taktunga tabari ko siya kakakaya yung rumigami ako kataktunga pinigga kata si kanta sana iwan ni kaya kinya rin pang isuga ako na kangama anit lang ako kaktunga ako. Nakakon na ako yung rupusun na ako. Kaya man na doon sa aksin mo yung Uyarıga kayışımak kadar yakattırım. Tenna koyu gül akşam bile dargı. Dışarı artık sevini bile yoktu kızıl ama. İlk kaygını kayıcı yaktık sevini koyu gül akşam bile dargı. Şeyin maksatı dargı koyu gül akşam bile dargı. İşim bile akşam bile nasıl günü bile yoktu. Tabi işime yakattırsam bile makaya isteyin yağmadığı. Unik kar akşam bile yemadığı kubuya gindikleri. Kattır akşam bile yaka. Ana ana kağın akşam arasını. İnye arasını kişen ana ana gine yine yaktığı gara. Kıtına kağırırık dedim inye yine yaktı. Nekli gizak akşam adamı yungarık ana ana kuna yaka kuna. Ayık sağısı gini çöre kattır aksın bana mana anaklısın. Piyem ayın nekli piyem ayın piyem atakangımız pitağım atakangımız ananım piyem atı baksın. Temin ayık sağısı gini aksın bana. Ananın kakay. Siyara kılığımı yaka kay ananın kakay. Kimin ne raksın bakım, inye arıga raksın. Uyuyak ukkını seyokanı kaksak patiyan ıldın ıldın. Ananım kıtınla kadar mı? Ana yukka. Tamadze okan yurağa raksı ti. Toku uyak baksı sinyon raksın mamut. Ubanı tuğumu sarak buna. Ana yukatını. Kanın içi yiyen yura kurağı dönük dürümük yoktu hanı. Panik bakıç. Nağın oğuru sen yaraksın ama o bana tuğanı sarak buna. O bana tuğanı kurağsın ha. Ayağın namazı kutuğanı sana. Temin ne kutuğun aktarı gittiş oka. Tepatya kanin içime bir yağar katta karaksına kişini takışa kaçtık. İşim ayak bakıdım atay makay ilek kır takışa kaçtıklar o katta rambata. Çeyman ne nere bana katta bay. Çeyman ne işim ayak bakıraksına amma da kanın içi yerine kırağım, kanın kırağım. Nenge kırağım kırağım, kanın içi yaktım. Çeyimin içi bakıntı kırağım. Ökü kripi çağına sıkıntı roktuk. Ayrıca kanın içi yaktı. Koyun atı kırağım kırağım, sıkıntı kırağım kırağım. Kanın içi yağıtı giyin makatlık sıkıdak o. Bıçakın içi kattırak tutuluk. Tanrı rana yuga. İmmeni ayın yıkrak din o yarıktı. Tanrı hana panik bakıdı. Tanrı immeni çeke tanrı ayın yın o yakıktı. Ayın ne yapar yarıkam temin ayın yın o yarıktı ama. Sana kıyım ötüge ne gile çıkkırları gittik ki makamı ikkik çakarı. Tabi. Anne kaya sığırı da okusun. Ayyum gizli anlık. İkkik arı onun anlığı okur aksime sarı. Atınge ne anlığı anne kuru yakpar aksime ama. Ayyum gizli arı aksın. Anne kuru yapar aksın. Tabi teyman ne yapar anne kumu atlamışı. Anne kaya kırlanma. İki karı onun anı kukar aksın mısın? Nuna bakasın gönger anne kumu yana iki ingin ya yaktar.
1: Kasını katangu tekan yapı. Katile mağsın.
0: Anı yüksek bağırı aksın mısın mı? Ana juga silinya itu kan ana nak gerak tengah. Aku sakit tak tahu. Anga yusak pak dia kau datang ana nama angutir dulu Mukitikuruluni gana na kakuna matigo roksi ma yungago, ija pichaga roksi ma yungago, yang na kanginyami, yang na kayumaduni, amak sa rokto. Tana roksuni, tena ananama, kichungaluta nga anga yuksa pakara nga yuga, silinya ijaka ananag rokta nga, tana roksuni. Tengah kau tu angin juga hana pun aku tidak nak sama ama timu cakap muka angin waktu tak kau kau anak lagi waktu ngadu tu tengah nak sama ama anak lagi waktu kan itu cerita juga apa tengah nak sama anak memang itu cerita nak sambil Amma makpa tiguangun naksone anana manukangani nakakokatarokangani mukpumi atakaksone tanaroksone amma angayuksakpakarangme angayunni tiguangarokangani piglakta anarianakurungudotakaksone piglakta Karena sama ama angin letak letak karena tiang mata kaki cukup cukup angin letak ubang angin tapi kay ni sejajar deh mana pecah angin tinggi tinggi untuk dekku ia ini yang nak semarakan
1: aku King of Akuruk to Kitumati, when it goes to the Dunnar of the Kassini, Kitumakaran Manga.
0: Seven is the Kitumak down the Tarsima Yunger. Seven up to the way. Namangi took a rock at a year Rosagama, no cock to your Roximagama. Tony Tamer, King of Sakpag and Sakpaga and Naga. Sudah temu tema nuna kau yak pun. Siapa nak kesungguh tak sih macamnya? Jo angin juk sepan angin sami, liang angin sami, David angin sami, David Nora sami, Jo nak sami. Yuna Roksone, Sandra Roksone, Tuni. Sandra Roksone, Tuni. Yang naga kengul sekpati, yang ni siapa naga sengak taksi magama. Nama kaya ngilau katsak takutu sakama, najit yang singai jenga. Yang naga kengul sekpangut kita roksi magama. Bebe jaka teka ni jahun na sungaku. Sulilote, tapa takong roksoti sa bakitong adataka. Bigilote ni ato di kudung misibot sa pakaksang apityasa kama. Kingone nga ko, lita ko di kudung roksoti ni ato di kudung apityasa kama.
1: Aglakoti?
0: Lihat aku tiga waktu kerugian pecah kena raksa masak aku tiga waktu kerugian juga dan raksa ni agak pecah masak aku lihat pecah masak aku panik pecah masak ia kena semal lagi kisah mana siapa ni naik je lepas ni guna raksa tu aku Pitaka katak sekur keiri terimati leban ngutut. Siapa buat? Ke ikayak dulu kamu yang buat? Siapa mungkin tiga kan? Anak si merak jago. Rosemary could take a simple dip at the green water and took a picture as a matter of paga. She was looking in a gum and got a little picture as a matter of paga. Take care, could picture my dad, The book of King of the Parayak, Pig of Padian is a way out.
1: Is it a cow?
0: Yes, I will not have a corner of thing. But this is a year or to be Namukatiki. Is it a time in New York? I don't know. Yes, I will not. One of the need a cost. I'm going to put a lot of things on the car. I know the run of the kitchen after I saw a young lady to the corner.
1: Several
0: days ago, I was in the car. I was in the car. I was in the car. I was in the car. I was in the car. I could arrange a lot of my yard in water. Covesic when you could be no mass. Covesic when you said, Jackson, what to do? Arrange a lot of rocks and they came out of a group behind you.
1: A
0: come of a little dog down out in an eve. Take a shuri. It is a tongue out to Kruger. Take a shuri. Axel of the field running at a high little tongue out.
1: Damon at Toma could corrupt it to take so much examining it to take and what a car on that to tell my little
0: dear. She would look for Nigel Nickett on a Kazaraga, but she would look for a Yonaja Guru. Take a chicken, eat him a glass in my young chick. We took a lot of creation, but he's a young chick. Oh, good. Take a young year, couldn't wish him around with the sister, no, but a cock, the long time of killing a crew. Pitching on it a man up in the afterground, he's a cock to die. Punyaka grew a lot of room on him and the picture and you took a finger and you get to the percussion humor. Punyaka grew a lot. And the covering a cotton of power of the shivered the power.